0: ಕಟುಂಡ ಮಹಾಕಾಯ ಸೂರ್ಯಕೋಟಿ ಸಂಪ್ರಭಾ ನಿರ್ವಿಧಿನಂ ಕುರುಮೆ ದೇವ ಸರ್ವ ಕಾರ್ಯಸು ಸರ್ವದಾ ರುಬ್ರರು ಮಿಲ್ನೆ ಕಾ ಮೌಕಾ ನಹಿ ಪಾ ರಹಾ ಹೂ ಅಥ ಶಬ್ದೋ ಸೆ ಅಪ್ನೋ ಕೋ ನಮನ್ ಕರ್ ಲೇತಾ ಹೂ ಪ್ರತ್ಯೇಕ ವ್ಯಕ್ತಿ ಕಿಸಿ ನಾ ಕಿಸಿ ರೂಪ ಮೇ ಶ್ರೇಷ್ಠ ಹೋತಾ ಹೇ ಇಸಿಲಿಯೇ ಆಪ್ಕಿ ಶ್ರೇಷ್ಠತಾ ಕೋ ಹಾರ್ದಿಕ ಸೆ ನಮನ್ ಕರ್ತಾ ಹೂ ಯೆ ಫಾಹುನ್ ಹಿಂದೂಸ್ತಾನಿ ರಾಡಿಯೋ ಹೇ ಔರ್ ಹಮ್ ಸಬ್ ಫಿರ್ ಏಕ್ ಬಾರ್ ಉಪಸ್ಥಿತ ಹೇ ಸ್ಟುಡಿಯೋ ಮೇ ಕಾರ್ಯಕ್ರಮ ಜ್ಯೋತಿ ಕಾ ಪ್ರಕಾಶ ಲೇಕರ್ ಆಜ್ ಕೆ ಕಾರ್ಯಕ್ರಮ ಮೇ ಪನೇಲ್ ಕೆ ಪೀಛೆ ಬೈಠೆ ಹುವೆ ಶಾಂತಾ ಖೇಮೈ ಜಿ ಔರ್ ದೂಸರಾ ಓರ್ ಬೈಠೆ ಹುವೆ ಬಬ್ಲೀ ಆಸರಾ ಜಿ ಔರ್ ತೀಸರಾ ಓರ್ ಬೈಠೆ ಹುವೆ ಶೀಲಾ ಜಿ ಜೋ ಆಜ್ ಹಮ್ ಲೋಗ್ ಕೆ ಸಾಥ್ ಪಹಲಾ ಬಾರ್ ಸ್ಟುಡಿಯೋ ಮೇ ಉಪಸ್ಥಿತ ಹೇ ತೋ ಶೀಲಾ ಜಿ ಆಪ್ಕೋ ಬಹುತ್ ಬಹುತ್ ಸೆ ಹಾರ್ದಿಕ್ ಸೆ ಸ್ವಾಗತ್ ಕಿಯಾ ಜಾತಾ ಹೇ ಔರ್ ಅಭಿ ತೋ ಔರ್ ಬಾತ್ಚೀತ್ ಹೋಯೇಗಾ ಪರ್ ಶಾಂತಾ ಜಿ ಕ್ಯೂ ನಾ ಔರ್ ಎಂಟ್ರೀ ಹೋ ಜಾಯೆ ತೋ ಹಮ್ ಸಬ್ ಕಾರ್ಯಕ್ರಮ ಕೋ ಆಗೆ ಬಢಾತೆ ಹೇ
1: ಜಿ ಹಾಂ ಜರೂರ್ ಸೆ आज से बेहतर कुछ भी नहीं, आज से बेहतर कुछ भी नहीं, क्योंकि कल कभी आता नहीं और आज कभी जाता नहीं। ये जाने पहचाने शब्द है, तो जाने पहचाने भी यहाँ है। आपको हार्दिक से स्वागत है ज्योति का प्रकाश प्रोग्राम में, और स्वीकार कीजिए यहाँ से प्यार भरी नमस्कार शांता जी का, शांता जी की।
0: कुछ पुलिंग स्रीलिंग में तो हो ही जाता है ना,
1: अक्सर हो जाता है।